ಹೀರದ ಖಬರ್ ಹುಮ್ಸಮಾನ ಹೀರದ ಹೀರದ ಮಾನ ಸಂಘ ಹೀರದ ದವಲಿ ಮಾನ ಹೀರದ ಚಿಮ್ಮದ ಖಬರ ಹುಮ್ ಖಡೆವೆ ಮಾದ ಖಬರ ಹುಮ್ ಖಡೆವೆ ಸದಾ ಸಿ ಬಲಾಡಿ ಖಬರಿ ಅಖಿಸ್ತಮಾನ ಪಾದೇಶ್ವೇ ಖುಬಾರ ಅಲ್ಲ ಬ್ಯಾಮೆ ಝಳತಾ ಔಖೇಟೇಲಾ ತಸಲಿ ಪದೇ ವರ್ಗ ಚಿಬೆ ಲಾಲ್ಸಾನ ಬಲ್ ಪ್ರೋಗ್ರಾಮ್ ಕೆ ಬೋಗಿ ಬಲ್ ಪ್ರೋಗ್ರಾಮ್ ಕೆ ಬೋಗಿ ಎಲಕ ಬಲ ವರ್ಗ ಪ್ರೋಗ್ರಾಮ್ ದೇ ಬ್ಯಾಮ ಖಬರ್ ತವರ್ಲಾಂದಿ ಉಜಿ ಖುಬಾರಲ್ ಜಮಾಕಲ ಕಲ ದಾಸಿ ಜಜ್ಬಾತಿ ಮೂಡ್ವಿ ಅವಕಲ ಕಲ ದಾಸಿ ಖಬರಿ ಗೋಮಾ ದಕ್ಕೆ ಟೈಮ್ ಮಾಲ ಮೆಹಸೂಸಿ ಗಿದ ಚೆ ಜಮಾವಾನ್ ಸರಿದಿಯು ತಲಾ ಜಮಾ ಬಖ್ಯಾಲ್ ಚೆ ತಾಸು ಸರ ಲಾಭ ಶುವದೆ ಚುಕಿ ಬತೂಲ್ ಮಾಸಿಸ್ ಕೈ ಚೆ ಅವಾನ್ಸ ಲಿಂಕ್ ಶುವದೆ ಚುಕಿ ಸಿ ಮಗುಲ್ ಮಾಸಿಸ್ ಕೈ ಚೆ ಅವಾನ್ಸ ಲಿಂಕ್ ಶುಲ ಲಾಲಿಯಾ ಚುಕಿ ನೀಸ ಮಾಸಿಸ್ ಕೈ ಚೆ ಅವಾನ್ಸ ಲಿಂಕ್ ಶುವದೆ ಉದ ದಿನ ಲವಾ ಸಿಮಾಮ್ ಸಮಾವಾ ಜವರಿ ಉರ ಸಿಮಾಮ್ ಜುಮಂಗ್ ಸರ ಅಪ್ಡೇಟ್ ಲಿಸ್ಕ್ ರ ಅಗಲಿದ ಮಾಲ ಪತನ ಉಸಿ ರ ಸಿಮಾಮ್ ತಾ ಹುಮ್ ಲ ಸಮಾಲ ತರಫನ ಚುಕಿ ಅಗಿ ಕಿ ಕಮ ನಂಬರ್ ಇಸ್ ಮಾಸ್ಟರ್ ಆಕ್ಟಿವ್ ವಿ ನ್ವಾಗಿ ಲ ಮಾಸಿಸ್ ತಲಿದಿ ಮಾಲ ದುಮ್ರ ಯಾದು ಚಿ ಕಲ್ಸೂಮ್ ಬಾಜಾ ಅಗಿ ತಮಾ ಮಾಸಿಸ್ ಕಡೋ ಮಾಲ ದುಮ್ರ ಯಾದು ಚೆನ ಸನಾ ಟೋಪೈ ದಾಗಿ ನಸೀಬ್ ದಾಸ್ ಶು ಚಿ ಪ ಲೈವ್ ಕಾಲ್ ಬನ್ ಇಸ್ ಮಾಸ್ಟರ್ ರಾಗಲ ಅವರ ಅಗಿ ತಾ ದ ಅಪ್ಡೇಟ್ ದ ನಂಬರ್ ಮೇಲ ಅವಶ್ಯ ಬಾರ ಅಲ್ಲ ದಾಗ ಟೂಲ್ ಉಡಿರ ಮನನ ಕೋಮ ಚುಕಿ ಡಿರ್ ದಾಸಿ ವಿ ಚಿ ರಾಗಿ ಪ್ರೋಗ್ರಾಮ್ ನ ಬಾದ ಹುಮ್ ಯಾದ ಸಿ ಆಮ್ ರೂಟಿನ್ ಕ್ಯೂಮ್ ಚಿ ಕಮ ದಾಗಿ ತಂಗೂಲ ರ ತಂಗೂಲ್ ಕಿ ಖಬಾರ ಅಲ್ಲ ಜ ಶುಕ್ರ ಗುಜಾರಿ ಮಾ ದ ಸವಾಬೈ ದಾಗ ಖಲ್ಕು ಚಗಿ ಸರ ಜಮಾ ದಾಗ ಅಪ್ಡೇಟ್ ನಂಬರ್ ದೇ ಅವ್ರ ಅಗಿ ಸ್ಟುಡಿಯೋ ಪೂರಿ ಜಮಾ ಸರ ಯಾನಿ ಥ್ರೂ ಮಾಸ ಜಮಾ ಸರ ಅಗಿ ಆಕ್ಟಿವ್ ವಿ ಮತ ಮಾಲುಮಾತ್ ರಾಖಿ ಅವ್ರ ಮಾಲ ದಾ ವಿಚ ಇಸ್ತ ಆವಾಜ್ ರೀಜಿಯು ತಲಾರ ಆಕ್ಟಿವ್ ದೇ ಆಕ್ಟಿವ್ ದೇ ಮಾಸ ರ ಮಸಲ ದಾದಾ ಚೆ ಜಮಾ ದ ಮೈಕ್ ಮಾಸ ರ ಮಸಲ ಗೈ ಬೀಸರ್ ಬಖ ಚಿಗಿ ಸುರಿ ವಹಮ್ ಚಿ ಯಾರ ಯಾರ ಖಬರ ಅಬರಿ ಚಿಗಿ ಬವಖಿ ನೋಲ ಬಸಮ ಆವಾಜ್ ತಾಸುಲ ತೀಜ್ ವಿ ಖುಬಾರ ಅಲ್ಲ ನಪ್ಪುಗಮ ಚೇರ ದಗ ವೈರ್ ಕೆ ಮಸಲ ದ ಅವ್ರ ಕದಗ ಮೈಕ್ ಕೆ ಮಸಲ ದ ದಖ ದ್ವಾಳ ಬದಲ ಉಲ್ ಗ್ವಾಡಿ ಹೊಸದ ಪ್ರೋಗ್ರಾಮ್ ಖತಮ್ ಕಮ ನುಸಿದ ರವಾನ್ ಶಮ ದೈ ಪಸೆ ಹಜಮಾ ದ ಕೂರ್ ಕಮ ಸ್ಟುಡಿಯೋ ದ ಅಖಿ ವಾಜ ದ ಹೈದರ್ ದಿ ಕೂರ್ ನದೆ ಜಮಾಮ ಕೂರ್ ದೆ ಅಲ್ಟ ಲಗ್ ಅಲ್ಟ ಅಲ್ಟ ಲಲ್ಲಿ ಅಲ್ಟನ ನುವಿ ಮೈಕ್ ಸಿಕಮ್ ದೆಗ ಸಂಚ ಕವಲ್ಲಿ ಜಮಾ ದಾಸ್ ವಿಜೇರ ಸತಪೋಸ್ ನು ಕೋಮ ಸಿಕಮ್ ಮೈಕ್ ಯಕಮ್ ತಾರ್ಖವಿ ಮಜೆದಾರ ಇಸಾನ್ ಲರಾವಳಮಾ ಮಲ್ಸಾನ್ ಲಬಲ್ ರವಳೈ ಬಹರಲ್ ಜಮಾವಾನ್ ಸ ಫಿಲ್ಹಾಲ್ ಯಾನಿ ಗುಜಾರಕಿ ಖೂ ಆವಾಜ್ ಮೇ ತಾಸು ಸರಾ ಕಿ ಬದಲ್ ಲಗೇಗಿ ಈ ಆವಾಜ್ ಮೇ ದಾಸಿ ನರಿ ಲಗೇಗಿ ಚೂಂಕಿ ಜಮಾ ದಗ ಮೈಕ್ ಅಬಲ್ ರೋಜ್ ಹುಮ್ ಮಾಸ್ಟರ್ ಕಾರ್ ಪ್ರೇ ಗೋಸಲೇ ಅಬಲ್ ರೋಜ್ ತಾಸು ಬದಾಯು ಖಬರ್ ಯಾದ ಸಾತಿ ಸೂಪರ್ ಇದಿ ಬಂದಿ ಉದಾಸಿ ಆರ್ಜಿ ಖುಜಾನ್ ತನವೆ ಮಾ ಖುದಾಸಿ ಓ ಶಖ್ಸ್ ಓ ಚಾಗಿ ಖಬರಿ ಕವ ಖಬರಿ ಕವಲೆ ಕವಲೆ ಮೈಕ್ ವರ್ತಾ ಮಲಾಮತ ರಾಗಲೆ ಮೈಕ್ ಲೇಸು ಖ್ವಾಗಾರ್ ಜಿನ ಗಲೆ ಗೆದಲು ದಾ ಬಯಾದ ಸಾತಿ ಖಾ ಈ ಉದಾ ಖಬರ ಅವ ಈ ಉದಾ ಖಬರ ತಾಸು ದು ಕೂರ್ ದನ ತಾಸು ಸರ ರೇಡಿಯೋಸ್ ದಿ ದಾ ಬತಾಸು ಲಖನ್ ನದರ ಗೈ ಜಮಾಸರಾ ದ ಸವಾಬಿ ಫ್ರೀಕ್ವೆನ್ಸಿ ಬಂದಿ ಜಮಾ ದ ಗವಾನ್ಸ್ ಲೈಫ್ ತೈ ಉರಸ್ ಯಾನಿ ದ

ಜನರ ದಕರ ಚರ್ಚ ಸಮಾವಾಸ ಕಟ್ಟೆ ಯಾರ ಬಗಮ ರೇಡಿಯೋ ಮಾನ ಸಮಾವಾಸ ಕಟ್ಟೆ ಜೀ ಬಗಮ ರೇಡಿಯೋ ಮಾನ ಸಮಾವಾಸ ಬರಾಬರ ಅಂದ ಜೀ ನುಖೇರ್ ದೇ ಹಾದ ರೇಡಿಯೋ ಜಿ ಕಮಲ ಸರ್ ದಿ ಲಾಜ್ಮಿ ದೇ ಜೀ ಓ ಮಾ ಬಗಮ ರೇಡಿಯೋ ಮಾನ ಸಂಗ ಆವಾಸ ಕಟ್ ಸಿ ನೋ ಪ್ಲೀಸ್ ತಾ ಸಬ ದಗರ ಮರ್ವಾನೆ ಓ ಮಾಸ್ ಕವೈ ಸಿಬರ್ 316 ಯಚಿ 22 ಯಬ್ಯಾಗ 22 ಅವರ ಬ್ಯಾಚ 46 ಖೇರಾ 9793 ಮಾನ ಸಮಾವಾಸ ಬಿಲ್ಕುಲ್ ಓಕೆ ಬಟಗ್ರಾಮ ಮಾನ ಆವಾಸ.